ಕರಜವಾಮಾ ಖಟಕ ಹೊಯ್ಬೇಕರಿ ನೈನ್ ಲಡ್ ಜೈ ಹೇ ನೈನ್ ಲಡ್ ಜೈ ಹೇ ತೋ ಮನವಾಮಾ ಕಥಕ ಹೊಯ್ಬೇಕರಿ ಥೈ ಥೈ ಥೈ ಥೈ ಥೈ ಝಾಕ್ ದಿನಕ್ ದಿನ ಥಾಕ್ ತಿನ್ನಕ್ ತಿನ್ ಝಾಕ್ ದಿನಕ್ ದಿನ ಥಾಕ್ ತಿನ್ನಕ್ ತಿನ್ ಝಾ ಆಖ ಮಿಲ್ ಜೈ ಹೇ ಸಜನಿಯಾ ಸೆ